ಕೋಲಾಡವು ಶಕ್ತಿ ದಿಗುರನ್ನು ಗಾನ ತ್ಯಜಿಸಿ ಪ್ರಕೃತ ಕೌರವಯ್ಯೋನ ಅಲ್ಲಕ ಪತಿಗೂ ಬಂದಿ ಉಲಿಸಿ ನನೈದ ಕನ ರೈಷಮ ಮಾದೇವನದ ಅಲ್ಲಕ ಪತಿಗೂ ಬಂದಿ ಉಲಿಸಿ ನನೈದ ಕನ ರೈಷಮ ಮಾದೇವನದ ಮುಷ್ಟು ಸಂದರ್ಯ ಹೊನ್ಕೃತನ ರೈಷಮ ಮಾದೇವನದ ಸಂದರ್ಯ ಹೊನ್ಕೃತ

ಹಲ್ಲಕ್ಕ ಪ್ರತಿಗೂ ಬಂದಿ ಬಿಳಿ ಕೇಳನೈದ ಕನಳ ಸಮಾಜನೇದ ಧನಿ ಮಸ್ತಾರ ಟಕ್ಸುದ.